ಕನ್ನಡದ ಆಕಾಶವಾಣಿ ಶಿಲಾಂಗ್ ಬಾರಿಗೆ ತಿನ್ ಜಂತಿ ಆಪರೇಷ್ ಮಿನ ಜನ್ಮಿ ಅಂತ ಕಲಿಯೋಕ ವಿಶಲಂ ಕಿಹಮರ್ ವ್ಯಾಮ್ ಕಾಮ್ ಕುಬೋರ್ ಓ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೀಗ ಸ್ನೇಹ ಮನು ಓ ಪ್ರೈಮ್ ಮಿನಿಸ್ಟರ್ ಓ ಛಾಜಿಯತ್ ಓ ರಚಕ್ರಿ ಸ್ಲಮ್ ಡೋ ಯೊಂಗ್ ಇಂಡಿಯಾ ಓ ಚೀಫ್ ಮಿನಿಸ್ಟರ್ ಮೇಘಲಾಯ ಓ ಕೊನ್ರಾಟ್ ಕೆ ಸಂಗ್ಮಾ ಏ ಕುಬ್ಲೇ ಯೋ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೇ ಮನು ಓ ಮಿನಿಸ್ಟರ್ ಓ ಛಾಜಿಯತ್ ಓ ರಚಕ್ರಿ ಸ್ಲಮ್ ಡೋ ಇಂಡಿಯಾ ಉಹೆ ಯಾಕಮಾರ್ ಕಸೆನ್ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ ಪಿ ಪಿ ಜೇಮ್ಸ್ ಪಿ ಕೆ ಸಂಗ್ಮಾ ದ ಖ್ರೆ ಓ ಮನು ಉಡ್ಖಟ್ ಉತ್ ಮೇಘ ಪಾರ್ಲಿಮೆಂಟ್ ಯೊಂಗ್ ರಾಜ್ಯಸಭಾ ನ ಮೇಘಲಾಯ ನಿಭಾ ಎಮ್ ಡಿ ಕಿ ವಿತ್ವನ್ ಕಿ ಕರ್ತಂಗ್ ಥಾಪರ್ತು ನಿಭಾ ಗನಿ ಚುಕಿ ಕಪನೋರ್ ಸ್ಲಾ ಸಿವಿಲ್ ಸಬ್ ಡಿವಿಜನ್ ದಿ ಏಕ ಯೈ ಪೋರ್ ಖಾಂಗ್ ಸುರಕ್ ಇ ಉತ್ ಮೇ ನಿಭಾ ಕಸರಕ್ ಲೈ ಲಂಕಟ್ ಲಂಕರ್ ಡೆಮ್ ಯೊಂಗ್ ಕಸರಕ್ ಶಿಲಾಂಗ್ ಡಾಕಿ ಕಿ ಖುಬೋರ್ ಗಿ ಬ್ನಿಯಾ ಉ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ನೀಗ ಸ್ನಿ ದ ಮನು ಪ್ರೈಮ್ ಮಿನಿಸ್ಟರ್ ವರ ಚಾಜಿಯತ್ ವರ ಚಕ್ರಿ ಸ್ಲಮ್ ಡು ಅಗರಿ ಇಂಡಿಯಾ ও মোদি বাম সমায় ও সঞ্চার আগে আর হন রুতরে উনাই সান সিনেম আর জাকাত সো ওয়ে ই সঞ্চার নে ই পর ক্রেক কামু ই ও পতেন বেদ কানি দে পয় চা সো জার লিস পা কানি বা কুন দেসনি ই ও পন মানি ও ও মানু প্রাইম মিনিস্টার ও চাজিয়ের ও চাকরি স্লাম দো হাগ পরম ইয়ং ইন্ডিয়া দ তামু ইয়া রেকর্ড ই পর ক্রেক কাম নে চাকরি ইয়ং পন্ডিত জওয়ানলাল নেহরু কাম প্রাইম মিনিস্টার ই ও মান সো জার লিস পা কানি বা প্রাসনি ಹೈನಿ ಪೋರ್ ವಗಿ ಬೋನ್ ಗಿ ರೀ ರಿ ಯೋಗಿ ಯೈ ಕಲ್ಲಾ ಹಗ ಸಂಹಿ ಮಾ ಸಿಮಾ ವಗಿ ಕಲ್ಲಾ ವದೈ ಲಿಂಗೆ ರ ಹಗ ಸರ್ಕಾರ ವೈ ವಂ ತಿಕ್ನಾ ಹೈ ಸಂಚಾರ ಕದಾರ್ ನೆ ಕಿರುಕಂ ಸಂಚಾರ ನೆ ಕ ಪೊಡಿಸಿ ಕ ಇಂಡಿಯಾ ದಮಾತ್ ಕ ಯೇ ನಂ ಪ್ತೆನ್ ಹೈ ಯಾ ಕಮಾತ್ ವೈ ಸಂಚಾರ ಕ ಸರ್ವೆ ವಲ ಲೋಟ್ ಕ ಪ್ರಥಾಯ್ ನೆ ಕ ಇಂಡಿಪೆಂಡೆಂಟ್ ಗ್ಲೋಬಲ್ ಸರ್ವಿಸ್ ದ ಬೋ ಬಚ್ ಕ ಯೋ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೈ ಪ್ರದಿ ಕಿ ಹೈ ಯಾ ಕಮಾತ್ ಸಂಚಾರ ಪಚ್ ಬಾ ಕಿ ವ ಪಾವ್ ದೋ ಹಗ ಪ್ರಥಾಯ್ ದ ಯೋ ರೋ ಯೋ ಕ ಕುಸನಾಂ ಪಚ್ ಬಾ ಕ ವ ಹೇ ದೋ ನ ಪಲಾ ಲಿಭಾವ್ ತಲಿ ಗಿರಿ ki he yak mat ka prathai e khub lai ki yo prime minister narendra modi he wad manu prime minister ur jet ur chakri slam do india u president ke sri lanka u anura kumara disanaya ka u prime minister ka papua new guinea u james marape ka prime minister ka trinibad watobago ka kamala prasad besesar de hero ki ye rukam sanchar i wad wanra ye jingkla yo modi yin skem yang o nei bha ka global south we yujnga we ka india ka bukan thop lang bro we ka ku chi prang ha yoi la ki minister ka sarkar ri bukan thop yo amit shah u dr s j shankar u piyush goyal ka nirmala sitharaman wo shivraj singh chauhan to an pradi ki bitwan ki bade ek khuble yo prime minister narendra modi hey manno u minister ur chajiet ka india ur chakri islam bed lenter